ನಮ್ಮದು ಮಯಾಣಿ ಕುಣಿಯಲು ಬಗ್ಗೆ ನಮ್ಮದು ಮರ್ಯಾದ ಕರೆಯಲ್ಲ ಬೆಂಬ ಜೋಪಿಗಳು ಬಂದೇನು ಜಾಯಿ ಬಾಯೋ ಬಾಲಿ ಬಾಲಿ ಮುಜುರಾಜಿ ಮಾಲಿ ಬಾಯಿ ಅಂದ್ರೆ ತುಂಬತ್ತೆ ಸೇರಿ ಮಿಚ್ಚಿಲಂಬು ದೀಸ್ವಿ ಅದ ಸೇನ್ ಬರ್ಮಾನ ನೀವು ಫಲ್ದಾರು ಜೀವೋಲಿ